Olina okuba ng'otaddeko airtime ku simu ye wa siringisi bibiri ku mukutu gwennakuuli. Deni ku mobile money wakati w'enkumi biri mu bitano n'okudda waggulu. Bwana Tembo makadida zikiri chitia. Na zaudo muhindi wanagena. Mwema dikule kwengu utumbu.